0: ma o rapihela mo we choose ye so nanara ikumemo avinya kan mpuse jakwa ni mwape ni ntikwa avinya kamukwani yole kiti yeyo munna
1: ye yene teresa banoko swele kinyako ja othanola
2: mwere sihiano muje so siva sivani kanikan mukale o mure